ಸರಿಗಮಪದನಿಜಗರಿಜನಿದಪದನಿಧರಿದನಿಧನಿಧನಿದನಿದಪದಪಮಪಮಗಮಗರಿಗರಿರಿಸರಿಸ ಗರಿಮಗಪಮದಪ

ನಿಗರಿ ನಿಧ ನಿರಿಗರಿ ನಿಧ ದ ನಿರಿ ನಿಧ ಮಮ ದ ನಿಧ ಮಗ ಮಧ ಗಗ ಮಮ ಮಗ ಗ ನಿ ನಿಧ ಮದ ನಿಧ ಗ ನಿ ಸದ್ದ ನಿ ಸದ್ದ ನಿನ್ ಪಾದ ಪದ್ಮಂಗಳ್.